ಆತ್ಮವು ಹಳೆಕ ಸಲಾಮ ಮನದ ನಿವಸ ನನಿ ಬಿಕೌನಿಕ ಕಲ್ಕನ್ ಜುಮ್ಲದ ಖುರ್ರಿ ಅಬ್ರಹ್ಮ ಹೊಯ್ತು ಸಫೀನ್ ಮುಂಜಿಯನ್ ಸಾಯಿ ಖಾಸದಿನ್ ಬಿಕಲಾವುಲಿ ಖಾರನ್ ನಸೀದಾರಯನ್ ಫಂ ಹುಲೋಮಿ ವೈರ್ಫಾನಿ ಬಿಕಲ್ಲಾವು ಖಾದಹ ಇಲ್ಲಯ ಫಾಂತಲ್ ಮುಂತಹ ವಸಮಯ ಸೌ ಹಲಯ lakadara amdaun masaya ka tarfu huya biya jamar qablana